0: ka mori go kena ai mo se mo ndi ja go ba mo se ndi ja ka khumu
1: wa kere
0: ai mo se wa ja la mo mori go jo go